ಸಾತ್ವಿಕಾ ಸುಸೈಡ್ ಡ್ರಾಮಾ. ಶುರು ಹುಯ್ ಬಂದೂಕ್ ಲೀಲಾ. ದಿಖಿ ಗುರು ಔರ್ ಗೌತಮ್ ಕಿ ಟಶ್ನೇಬಾಜಿ.